ಮಾಡಲೇ ತೆಗರಗಿಲೇ ಇತರನ್ನೇ ಅನಿವಾರ್ಯ. ಚದುರುನ್ನಲ್ಲಿ ಎವಡೆನ್ನಡು ಸವಿಸೂಡನಿ ಕಾರ್ಯಂ ಕಣದೇ ಚಡಿ ಕಣ ಬಾಲ ಮುಖರಿ ಕಾಲುಡಿ ಸಂಯಂ ಏನು ಬಲವಾಸನ ಸಿರು ಸಾಸಕಿ ಮಂಡಾಡೆ ಧೈರ್ಯ ಧೈರ್ಯ ಧೈರ್ಯ.